se radi do bi e juma ni pa le sori kase nti jama moni ni yakopo betwe na ye juma obi a wo obo jama e wo yakopo betwe na ye juma odofo so ya me do bi be ye juma diso mo wa mani asa wo ye gwan ye wo ye gwan ela so ya me do bi be ye juma diso mo wa mani asa ojo ni pa we be ye juma ti se ade obeye no didi

Nyame nhyira mo papa ye nyame na mo so a wo ye manom to fo nyame nhyira mo